0: ಬೊಗಡು ಹಾಲು ಮಾಡಿಸುವ ಮೌಕೆ ಉಂಡು ನೇರ ಡೋಬು ಹೊಕ್ಕೆ ತಿಂದು ತುಂಬ ತಿಂದು ಹೋಗಿ ತಿಂದು ಆ ಜಪ್ಪೆಲ್ ಮಾಡಿಸುವ ಮಗು ಮಾನು ಗವಾರ ಕೊಟ್ಟು ಗವಾರ ಕೊಟ್ಟು ಕೊಟ್ಟು ಮಾಯರ ಕೊಟ್ಟು ಕಲ ಸೇರ ಕೊಟ್ಟು ಈಗ ಬಿಡಿಯಾರು ನೇರ ಬಿಲ್ಲಿ ಗುಣ ಮರ ನೈ ಮಾಯಸರು ಮೇಲೆ ನೋಕ ಅರ್ಪುಲ್ಲ ನಿಂತು ಆ ಏನ್ ಗರ್ ನಾ ಏರಿಲ್ಲ ನಿಂಗೆ ಬಾನೆ ಯಾಕೆ ಅಂಗೇ ನಿಂಗುರ ನೀರಲ್ಲಿ ಇಲ್ಲಿ ಎಣ್ಣೆ ಅವ ನಿವಾಗಿ ಕೇಳಿಗಿನ ಏನೇ ಆಗಿರೋದು ನಾನು ನೈ ಅಮ್ಮಾರಿ ವಾ ಕಮ್ಮ ಅಂದ್ರೆ ಅವು ಹುಪ್ಪಡಿ ಮಾರು ಹೂಲ್ ಅಂದ ಅಜ್ಜ ಕಮ್ಮು ಕೋಟಿ ಯಾರು ಹಂಗ ಹೋಗಿದ್ರೆ ಅಜ್ಜ ಅಂಗಲ್ಲಿ ಅರ್ ನೆಟ್ಟುವುದು ಒಂದು ಅಂಗಲ್ಲಿ ಇರು ನೀ ಅಂದೇನೆ ಬರ ಅಂದ್ರೆ ಕೊಟ್ಟಾವು
1: ಅಲ್ಲೇ ಅಲ್ಲೇ ಅಲ್ಲೇ